0: ಆತ್ಮೀಯ ಸ್ವಾಗತ.
1: ನಮಸ್ಕಾರ.
0: ನಮಸ್ಕಾರ ಸರ್. ಮೊದಲಿಗೆ ಓಜೋನ್ ಪದರು ಎಂದರೇನು ಮತ್ತು ಭೂಮಿಯ ರಕ್ಷಣೆಯಲ್ಲಿ ಅದರ ಪಾತ್ರವೇನು ಹೇಳಿ ಸರ್.
1: ಓಜೋನ್ ಲೇಯರ್ ಅದೊಂದು ನಮಗ ಪ್ರಕೃತಿ ಕೊಟ್ಟಿದ್ದು ಸನ್ಸ್ಕ್ರೀನ್ ಟೈಪ್. ಭೂಮಿಗ ಓಜೋನ್ ಇಸ್ ಅ ಗ್ಯಾಸ್. ಆ ಗ್ಯಾಸ್ ಕಾನ್ಸಂಟ್ರೇಷನ್ ಭೂಮಿ ಸುತ್ತ ಎಲ್ಲಾದ್ರೆ ಇರ್ತದ, ಅದನ್ನ ನಾವು ಲೇಯರ್ ಅಂತಂದು ಕರಿತೀವಿ. ಸೊ ಅದರಿಂದ ನಮ್ಗೆ ಸೂರ್ಯಕಿರಣಗಳಾಗಿಂದ ಭೂಮಿಗೆ ಬರೋ ಅಲ್ಟ್ರಾ ವಯೊಲೆಟ್ ರೇಸ್ ಏನಾದ್ರೆ ಇರ್ತದಲ್ಲ, ಅದರಿಂದ ನಮಗ್ ಪ್ರೊಟೆಕ್ಟ್ ಮಾಡ್ತದೆ. ಅಲ್ಲಿ ಫಿಲ್ಟರ್ ಆಗಿ ಏನಾದ್ರೆ ಹಾರ್ಮ್ಫುಲ್ ರೇಸ್ ರೇಡಿಯೇಷನ್ಸ್ ಅರ್ತ್ ಸರ್ಫೇಸ್ ತನಕ ಬರೋದಿಲ್ಲ, ಅಲ್ಲೇ ಅದನ್ನ ಪೆನಿಟ್ರೇಟ್ ಮಾಡಲಾರ್ದ ಅಡ್ಕೊಂತದ. ಅದಕ್ಕೆ ಅದು ಓಜೋನ್ ಲೇಯರ್ ವೆರಿ ಇಂಪಾರ್ಟೆಂಟ್.
0: ಸರಿಯಾಗಿ ಹೇಳಿದ್ರಿ ಸರ್. ಓಜೋನ್ ಪದರವು ಇದು ವಾತಾವರಣದ ಯಾವ ಭಾಗದಲ್ಲಿದೆ ಮತ್ತು ಅದು ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ, ಅದರ ವಿಶೇಷತೆ ಏನು ಅಂತ ಹೇಳಬಹುದಾ ಸರ್?
1: ಇವಾಗ ಭೂಲೋಕದಿಂದ ಅಬೋ ಸೀ ಲೆವೆಲ್ ಅಂತ ರೆಫರೆನ್ಸ್ ಏನಾದ್ರೆ ತಗೊಂತೀವಲ್ಲ, ಫಸ್ಟ್ ಬಂದ್ಬಿಟ್ಟು ನಮಗ ಅಟ್ಮಾಸ್ಫಿಯರ್ ನಾಗ ಟ್ರೋಪೋಸ್ಫಿಯರ್, ಅದ್ ನೆಕ್ಸ್ಟ್ ಬರೋದು ಸ್ಟ್ರಾಟೋಸ್ಫಿಯರ್, ಅದ್ರ ಮೇಲೆ ಇನ್ನ ಬಹಳ ಲೇಯರ್ಸ್ ಅವ, ಅವೆಲ್ಲ ಕಲ್ತು ಹೇಳೋದು ಐನೋಸ್ಫಿಯರ್. ಇದು ಸೆಕೆಂಡ್ ಲೆವೆಲ್ ನಾಗ ಇರ್ತದೆ ಓಜೋನ್ ಲೇಯರ್ ಏನಾದ್ರೆ ಫಾರ್ಮ್ ಆಗಿದ್ದದನ್ನು, ಅದು ಸೆಕೆಂಡ್ ಲೇಯರ್. ಅದು ಅಬೋ ಸೀ ಲೆವೆಲ್ 15-35 ಕಿಲೋಮೀಟರ್ಸ್ ಅಬೋ ಸೀ ಲೆವೆಲ್ ನಾಗ, ಆ ಹೈಟ್ ನಾಗ ಒಂದು ಲೇಯರ್ ಫಾರ್ಮ್ ಆಗಿದ್ದದ. ಅದು ವೇರಿಯೇಷನ್ಸ್ ಇರ್ತದೆ, ಅದು ಒಂದೇ ಲೆವೆಲ್ ನಾಗ ಕನ್ಸಿಸ್ಟೆಂಟ್ ಅಂತಂದಲ್ಲ. ಎಲ್ಲಾದ್ರೆ ಕಾನ್ಸಂಟ್ರೇಟೆಡ್ ಓಜೋನ್ ಗ್ಯಾಸ್ ಇರ್ತದ, ಅದನ್ನ ನಾವು ಲೇಯರ್ ಅಂತಂದು ಕರಿತೀವಿ. ಅದು ಪೂರ್ತಿ ಭೂಮಿ ಸುತ್ತೂರ ಇದ್ದಿದ್ದು ಅದನ್ನ ಲೇಯರ್ ಅಂತ.
0: ಸರಿಯಾಗಿ ಹೇಳಿದ್ರಿ ಸರ್. ಓಜೋನ್ ಅಂದರೆ O3 ಎಂದೂ ಕರೀತಾರೆ. ಈ ಆಮ್ಲಜನಕದ ಸಾಮಾನ್ಯ ರೂಪವಾದ O2 ಗಿಂತ ಈ O3 ಯಾವ ರೀತಿ ಭಿನ್ನವಾಗಿದೆ ಸರ್?
1: O2 O3 ಎರಡು ಆಕ್ಸಿಜನ್ ನಿಂದ ತಯಾರಾಗಿದೆ. ಆಗ್ಲಿ O2 ನಾಗ ಎರಡು ಆಟಮ್ಸ್ ಇರ್ತದ, ನಾವು ಉಸಿರಾಡ್ಲಕ್ ಯೂಸ್ ಮಾಡ್ತೀವ ಆಕ್ಸಿಜನ್, ಅದು O2 ಇಲ್ಲಿ ಇರೋದು. 3 ಆಟಮ್ಸ್ ಆಕ್ಸಿಜನ್ ಕಲ್ತ್ರಿಕ್ ತಯಾರಾಗೋದು O3 ಮಾಲಿಕ್ಯೂಲ್, ಅದು ಓಜೋನ್ ಅಂತಂದು ಕರೀತಾರೆ. O2 ನಮಗ್ ಬೇಕಾಗಿದ್ದು ಬ್ರೀತಿಂಗ್ಕೋಸ್ಕರ ಬೇಕಾಗಿದ್ದೆ ಅಂಡ್ ಮಲ್ಟಿಪರ್ಪಸ್ ಬೇಕಾಗ್ತದೆ. ಆಗ್ಲೂ ಅದೇ O3 ಭೂಲೋಕದಾಗಿದ್ರೆ ದಟ್ ಈಸ್ ಕಾಲ್ಡ್ ಬ್ಯಾಡ್ ಓಜೋನ್. ಬ್ಯಾಡ್ ಓಜೋನ್ ವಿಲ್ ಕಾಸ್ ಪೊಲ್ಯೂಷನ್. ಅದೇ O3 ಸ್ಟ್ರಾಟೋಸ್ಫಿಯರಿಕ್ ಲೇಯರ್ ನಾಗಿದ್ರೆ ದಟ್ ವಿಲ್ ಬಿ ಅ ಪ್ರೊಟೆಕ್ಟಿವ್ ಲೇಯರ್ ಫಾರ್ ಅರ್ತ್. ಅಲ್ಟ್ರಾವಯೊಲೆಟ್ ರೇಸ್ ಭೂಲೋಕಕ್ಕೆ ಬರಲಾರ್ದ ಏನಾದ್ರೆ ಆಕ್ಸಿಜನ್ ಆದ್ರೂ ಕೂಡ ಗ್ಯಾಸಸ್ ಆರ್ ಡಿಫ್ರೆಂಟ್, ಮಾಲಿಕ್ಯೂಲ್ಸ್ ಆರ್ ಡಿಫ್ರೆಂಟ್, ಮತ್ತೆ ಪ್ರಾಪರ್ಟೀಸ್ ಅದೋದು ಡಿಫ್ರೆಂಟ್. ಸೊ ನಾವು ಅದು ಫುಲ್ ಕ್ಲಿಯರ್ ಇರಬೇಕು. O3 ಇಸ್ ನಾಟ್ ಫಾರ್ ಬ್ರೀತಿಂಗ್, O2 ಇಸ್ ಫಾರ್ ಬ್ರೀತಿಂಗ್. ಓಜೋನ್ ಲೇಯರ್ ನಮಗೆ ನೇಚರ್ ಕೊಟ್ಟಿದ್ದು ಗಿಫ್ಟ್ ಅನ್ಕೋಬೇಕು ಅದನ್ನ.
0: ಅದ್ಭುತವಾಗಿ ಹೇಳ್ತಾ ಇದ್ದೀರಾ ಸರ್. ಮತ್ತೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ಸೂರ್ಯನಿಂದ ಬರುವ ಅಲ್ಟ್ರಾವಯೊಲೆಟ್ A, B ಮತ್ತು C ಈ ಕಿರಣಗಳಲ್ಲಿ ಓಜೋನ್ ಪದರದ ಪಾತ್ರವೇನು ಮತ್ತು ಈ ಓಜೋನ್ ಪದರವು ಸೂರ್ಯನ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ನಮ್ಮನ್ನು ಯಾವ ರೀತಿ ರಕ್ಷಿಸುತ್ತದೆ ಅಂತ ಹೇಳೋದಾದ್ರೆ?
1: ಇವಾಗ ಅಲ್ಟ್ರಾವಯೊಲೆಟ್ ರೇಸ್ ನ 3 ಟೈಪ್ಸ್ ನಾಗ ಡಿವೈಡ್ ಮಾಡಿದ್ದಾರೆ ಬೇಸ್ಡ್ ಆನ್ ದ ವೇವ್ ಲೆಂತ್. ವೇವ್ ಲೆಂತ್ ಎನರ್ಜಿ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೂರ್ಯ ಕಿರಣಗಳಿಂದ ಬರೋ ಲೈಟ್ ಏನಾದ್ರೂ ಇರ್ತದಲ್ಲ ಅದರದ್ದು ಎನರ್ಜಿ ಸ್ಪೆಕ್ಟ್ರಮ್ ಅಂತಂದಂತಾರೆ, ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಟ್ರಾವಯೊಲೆಟ್ ಸ್ಪೆಕ್ಟ್ರಮ್ ಅಂತ. ಎಷ್ಟು ವೇವ್ ಲೆಂತ್ ಕಡಿಮೆ ಇದ್ರೆ ಅಷ್ಟು ಎನರ್ಜಿ ಜಾಸ್ತಿ, ರೇಡಿಯೇಷನ್ಸ್ ಜಾಸ್ತಿ. ಸೊ ಅಲ್ಟ್ರಾವಯೊಲೆಟ್ UV, C, B and A 3 ಕ್ಯಾಟಗರೀಸ್ ನ ಡಿವೈಡ್ ಆಗಿದ್ದು. ಸಿಗ ವೇವ್ ಲೆಂತ್ ಕಡಿಮೆ, ಎನರ್ಜಿ ಬಹಳ ಜಾಸ್ತಿ, ಅದು ಓಜೋನ್ ಲೇಯರ್ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಆಕ್ಚುಲಿ UV-C ಓಜೋನ್ ಲೇಯರ್ ಕ್ರಾಸ್ ಮಾಡಿ ಸರ್ಫೇಸ್ ತನಕ ಬರೋದಿಲ್ಲ. ಮೋಸ್ಟ್ ಆಫ್ ದ ಪಾರ್ಟ್ ಬಿ ಅದು ಕೂಡ ಅಲ್ಲೇ ಫಿಲ್ಟರ್ ಆಗೋಗ್ತದೆ. ಆಗ್ಲಿ ಟ್ರೇಸಸ್ ಅನ್ನೋದು ಏನಾದ್ರೂ ಇರ್ತದೆ ಅದು ಸರ್ಫೇಸ್ ತನಕ ಬಂದು ಹಿಟ್ ಆಗ್ತದೆ. ಎ ಲೀಸ್ಟ್ ಎನರ್ಜಿ UV ಬ್ಯಾಂಡ್ ನಾಗ ಲೀಸ್ಟ್ ಎನರ್ಜಿ, ಅದು ಪೆನಿಟ್ರೇಟ್ ಆಗಿ ಸರ್ಫೇಸ್ ತನಕ ಬರ್ತದ, ಬಟ್ ಇಟ್ ಈಸ್ ನಾಟ್ ದಟ್ ಹಾರ್ಮ್ಫುಲ್, ಅಷ್ಟು ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಲ್ಲ. ಸೊ ನಾವು ಇವಾಗ ಅದಕ್ಕೆ ನೀವು ಇನ್ ಜನರಲ್ ನೋಡಿದ್ರು ಕೂಡ ಸನ್ಸ್ಕ್ರೀನ್ ಲೋಷನ್ಸ್ ಇವೆಲ್ಲ ಮಾಡಬೇಕಾದ್ರೆ ಕೂಡ ಅವ್ರ ರಿಸರ್ಚ್ ಏನಾದ್ರೆ ಮಾಡ್ತಾರಲ್ಲ ಬ್ರಾಡ್ ಸ್ಪೆಕ್ಟ್ರಮ್, ಯೂಶಲಿ ಅವೆಲ್ಲ ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರಬಾರ್ದು ಅಂತಂದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡ್ರಿ ಅಂತಂದು ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಅದು ಮೇಜರ್ಲಿ UV-B ಪ್ರೊಟೆಕ್ಟ್ ಮಾಡ್ಲಕ್ಕ ಮಾಡ್ತಾರೆ. ಆಗ್ಲಿ A ಕೂಡ ತಗೊಂಡ್ರೆ ಅದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಲೋಷನ್ಸ್ ಅಂತ ಕೂಡ ಅಂತಾರೆ. ಸೊ ಇಟ್ ಕವರ್ಸ್ ಬೋತ್ B and C, ಬಟ್ ಸಿ ಅಲ್ಲೇ ಫಿಲ್ಟರ್ ಆಗೋಗ್ತದೆ.
0: ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್. ಓಜೋನ್ ಪದರ ಸವಕಳಿ ಅಂತಾರಲ್ಲ, ಹಾಗಂದ್ರೆ ಏನು ಸರ್?
1: ಈಗ ಓಜೋನ್ ಲೇಯರ್ ಏನಾದ್ರೆ ಅದು ನೋಡ್ರಿ, ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅಪ್ ಟು 3 mm ನಿಂದ 5 mm ತನಕ ಕಾನ್ಸಂಟ್ರೇಷನ್ ಆಗ್ಲಿ, ಅಷ್ಟು 3 mm 5 mm ಪ್ರಾಕ್ಟಿಕಲಿ ನೋಡಿದ್ರೆ ಕೂಡ ಬಹಳ ಸಣ್ಣದು. ಆಗ್ಲಿ ಅದು ನಮಗ ಭೂಲೋಕಕ್ಕೆ ಮಾಡೋ ಬೆನಿಫಿಟ್ ಬಹಳ ಜಾಸ್ತಿ, ಅಷ್ಟೇ ಕಾನ್ಸಂಟ್ರೇಷನ್. ಬಟ್ ಆ ಓಜೋನ್ ಲೇಯರ್ ನಾಗ ಓಜೋನ್ ಗ್ಯಾಸ್ ಪ್ರೊಟೆಕ್ಟಿವ್ ಲೇಯರ್ ತರ ಫಾರ್ಮ್ ಆಗ್ತದ. ಈಗ ಅದೇ ಲೇಯರ್ ಡಿಪ್ಲೀಟ್

0: ಅದೇ ಕಡಿಮೆ ಆಗ್ತಾ ಹೋದ್ರೆ, ಗ್ಯಾಸ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋದ್ರೆ, ಅದರದ್ದು ಕೇಪಬಿಲಿಟಿ ಟು ಪ್ರೊಟೆಕ್ಟ್ ಅರ್ತ್ ಸರ್ಫೇಸ್, ಸನ್ ರೇಸ್ ನಿಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನಾದ್ರೆ ಅದ್ರ ಕೇಪಬಿಲಿಟಿ ಅದರದ್ದು ನ್ಯಾಚುರಲಿ ಕಡಿಮೆ ಆಗ್ತಾ ಹೋಗ್ತದ, ಆ
1: ಓಕೆ
0: ಲೇಯರ್ ಫಾರ್ಮ್ ಆಗಿದ್ದೆಲ್ಲ ಕಡಿಮೆ ಆಗ್ತಾ ಹೋಗ್ತದ. ಸೊ ಯು ವಿ ರೇಸ್ ಅನ್ನೋದು ನಿಮ್ಗೆ ಪೆನಿಟ್ರೇಟ್ ಆಗಿ ಅರ್ತ್ ಸರ್ಫೇಸ್ ಗೆ ಟಚ್ ಮಾಡ್ತದೆ. ಸೊ ಅದೇ ಆಯ್ತು ಅಂತಂದ್ರೆ ದೆನ್ ದಟ್ ವುಡ್ ಬಿ ಡಿಸಾಸ್ಟ್ರಸ್, ಹೆಲ್ತ್ ಪ್ರಾಬ್ಲಮ್ಸ್ ಅವೆಲ್ಲ ಬರ್ತಾ ಇರ್ತವ. ನಾವು ಮಾಡಬೇಕಾಗಿದ್ದು ಏನಂದ್ರೆ ಅದಕ್ಕೆ ಕ್ಷೀಣಿಸಲಾರ್ದ ಪ್ರಯತ್ನ ಎಲ್ಲ ತರ ನಾವು ಮಾಡಲೇಬೇಕು, ಯಾಕಂದ್ರೆ ಅದು ನೇಚರ್ಸ್ ಗಿಫ್ಟ್. ಪ್ರೊಟೆಕ್ಷನ್ ಲೇಯರ್ ನಾವು ಅದು ಪ್ರೊಟೆಕ್ಟ್ ಮಾಡಲೇಬೇಕು, ಅದು ಪ್ರೊಟೆಕ್ಷನ್ ಲೇಯರ್ ಅದು.
1: ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್. ಇನ್ನೊಂದು ಪ್ರಶ್ನೆ ಇದೆ, ಈ ಸವಕಳಿ ಅಂತ ಹೇಳಿದ್ರಲ್ಲ, ಈ ಓಜೋನ್ ಪದರದ ಸವಕಳಿಯಿಂದ ಮಾನವನಿಗೆ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಆಗ್ತಾ ಇದೆಯಾ? ಇದರಿಂದ ಏನಾದರೂ ರೋಗಗಳು ಉಂಟಾಗುವ ಸಾಧ್ಯತೆ ಇದೆಯಾ ಅಂತ.
0: ಖಂಡಿತ ಇದೆ. ಅಲ್ಟ್ರಾವಯೊಲೆಟ್ ರೇಸ್ ನಮ್ ಡಿಎನ್ಎ ಸ್ಟ್ರಕ್ಚರ್ ಪೆನಿಟ್ರೇಟ್ ಮಾಡಿ ಡಿಎನ್ಎ ಸ್ಟ್ರಕ್ಚರ್ ನ ಡ್ಯಾಮೇಜ್ ಮಾಡೋ ಕೇಪಬಿಲಿಟೀಸ್ ಕೂಡ ಅವ. ನೀವು ಸ್ಪೆಕ್ಟ್ರಮ್ ನೋಡಿದ್ರೆ ವಿಸಿಬಲ್, ಅಲ್ಟ್ರಾವಯೊಲೆಟ್, ಎಕ್ಸ್ರೇಸ್, ಗಾಮಾ ರೇಸ್. ಸೊ ಅದಕ್ಕೆ ನಾವು ಜಾಸ್ತಿ ಅದಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಅಂತಾರ. ಅಲ್ಟ್ರಾವಯೊಲೆಟ್ ಆದ್ಮೇಲೆ ಬರೋದು ಎಕ್ಸ್ರೇಸ್. ಅದಕ್ಕೆ ಇವಾಗ ಮೆಡಿಕಲ್ ಇಂಡಸ್ಟ್ರಿನ ಕೂಡ ನಾವು ಎಲ್ಲರಿಗೂ ಗೊತ್ತಿದ್ದೆ ಸಹಜವಾಗಿ ಎಕ್ಸ್ರೇಸ್ ಎಕ್ಸ್ರೇ ತಗೊಂಬರ್ರಿ ಅಂತ. ಬಟ್ ಅಲ್ಲಿ ಏನಾದ್ರೆ ಪಾಸ್ ಮಾಡ್ತಾರೆ ನೋಡ್ರಿ, ದಟ್ ವಿಲ್ ಪೆನಿಟ್ರೇಟ್, ನಮ್ಮ ಸ್ಕಿನ್ ಪೆನಿಟ್ರೇಟ್ ಮಾಡಿ ಬೋನ್ಸ್ ಅನ್ನು ತೋರಿಸ್ತದೆ. ಅದೇ ತರ ಅಲ್ಟ್ರಾವಯೊಲೆಟ್ ಕೂಡ ಪೆನಿಟ್ರೇಟ್ ಮಾಡ್ತದೆ. ಪೆನಿಟ್ರೇಟ್ ಮಾಡಿ ಬಾಡಿನಾಗ ರಿಯಾಕ್ಷನ್ಸ್ ಬಂದ್ರೆ ಸ್ಕಿನ್ ಬರ್ನ್ಸ್ ಆಗ್ತದೆ, ಸ್ಕಿನ್ ಕ್ಯಾನ್ಸರ್ಸ್ ಕಾಸ್ ಆಗ್ತದೆ. ಆಮೇಲೆ ಕಣ್ಣಿಂದ ನೋಡಿದ್ರೆ ಕಣ್ಣು ಪ್ರಾಬ್ಲಮ್ ಬರ್ತದೆ, ಕ್ಯಾಟ್ರಾಕ್ಸ್ ಪ್ರಾಬ್ಲಮ್ ಬರ್ತದೆ, ಬಹಳ ತರ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಅದೇ ಆಕ್ಸಿಜನ್ ನಾಗ ಮಿಕ್ಸ್ ಆಯ್ತು ಅಂದ್ರೆ ಓಜೋನ್ ನಾಗ ಭೂಲೋಕದಾಗ, ಅದನ್ನ ಬ್ಯಾಡ್ ಓಜೋನ್ ಅಂತ ಹೇಳ್ತೀವಿ ಅಂತಂದ್ವಲ್ಲ, ಬ್ರೀತಿಂಗ್ ಪ್ರಾಬ್ಲಮ್, ಚೆಸ್ಟ್ ಕಂಜೆಷನ್, ವೆರೈಟಿ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಬಹಳ ಆಗ್ತವ. ಸೊ ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು.
1: ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದೀರಾ ಸರ್. ಓಜೋನ್ ರಂಧ್ರ ಎಂದರೇನು ಮತ್ತು ಈ ಅಂಟಾರ್ಟಿಕಾದ ಮೇಲೆ ಓಜೋನ್ ರಂಧ್ರ ಏಕೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತದೆ ಅಂತ ಹೇಳಿ ಸರ್.
0: ಓಜೋನ್ ರಂಧ್ರ, ಓಜೋನ್ ಹೋಲ್, ಅದರದ್ದು ಒಂದು ಮೆಟಾಫರ್. ಆಕ್ಚುಲಿ ಇದು ಹೋಲ್ ಅಂದ್ರೆ ಹೋಲ್ ತರ ಅಲ್ಲ, ಇಟ್ಸ್ ಅ ಮೆಟಾಫರ್. ಅಲ್ಲಿ ಏನಂದ್ರೆ ಅಂಟಾರ್ಟಿಕಾ ಮೇಲೆ ಏನಾದ್ರೆ ಓಜೋನ್ ಲೇಯರ್ ಕಾನ್ಸಂಟ್ರೇಷನ್ ಅದ, ಅದು ಬಹಳ ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಹೋಗ್ತದ. ಅದಕ್ಕೆ ಸೈಂಟಿಫಿಕ್ ರೀಸನ್ಸ್ ಬಹಳ ಅವ. ಸೊ ನಾವು ಅಲ್ಲಿ ನೋಡಿದ್ರೆ ಅಂಟಾರ್ಟಿಕಾ ರೀಜನ್ ನಾಗ ಏನಾದ್ರೆ ಕ್ಲೌಡ್ಸ್ ಫಾರ್ಮ್ ಆಗ್ತದೆ. ಅಂಟಾರ್ಟಿಕಾ ರೀಜನ್ ಇಟ್ ಇಸ್ ಫುಲ್ ಆಫ್ ಐಸ್. ಸೊ ಅಲ್ಲಿ ಟೆಂಪರೇಚರ್ಸ್ ಆಗ್ಲಿ, ಅಂಟಾರ್ಟಿಕಾ ರೀಜನ್ ಮೇಲೆ ನೀವು ಮೇಲೆ ನೋಡ್ತಾ ಇದ್ರೆ ಅದ್ರ ಟೆಂಪರೇಚರ್ಸ್ ಆಗ್ಲಿ ಅರೌಂಡ್ -70 ಅದ್ರಾಗಿರ್ತದೆ. ಸೊ ಅಲ್ಲಿ ಪೋಲಾರ್ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ಸ್ ಅಂತಂದು ಫಾರ್ಮ್ ಆಗ್ತವೆ. ಸೊ ಅದ್ರ ಸರ್ಫೇಸ್ ನಾಗ ಏನಾದ್ರೆ ಮಾಲಿಕ್ಯೂಲ್ಸ್ ಎಲ್ಲ ಇರ್ತದೋ ಅವು ಕ್ಲೋರಿನ್, ಬ್ರೋಮಿನ್, ಈ CFCs ಅಂತ ಆ ಎಲಿಮೆಂಟ್ಸ್ ಲೇ ರಿಯಾಕ್ಷನ್ಸ್ ಆಗಿ ಸಬ್ಸ್ಟೆನ್ಸಸ್ ಏನಾದ್ರೂ ರಿಲೀಸ್ ಆಗ್ತಾವ, ಅದು ಓಜೋನ್ ಲೇಯರ್ ನ ಬಹಳ ಫಾಸ್ಟ್ ಆಗಿ ಡಿಪ್ಲೀಟ್ ಮಾಡ್ಲಕ್ಕ ಯೋಗ್ಯತೆ ಇರ್ತದ ಅದರದ್ದು. ಅದು 1980s ನಾಗ ಆಕ್ಚುಲಿ ಅಬ್ಸರ್ವ್ ಮಾಡಿದ್ದು. ಸೊ ಅದು ನೋಡ್ತಾ ಇದ್ರೆ 80s 84s ಮಾನಿಟರ್ ಮಾಡ್ತಾ ಇರ್ತಾರೆ ಸೈಂಟಿಸ್ಟ್. ಅವಾಗ ನೋಡಿದ್ರೆ 40% 50% ಬಹಳ ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಹೋಯ್ತು. ಫಸ್ಟ್ ಅದೇನು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಮೇ ಬಿ ಸಮಥಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಕೊಂಡಿರ್ಬೋದು ರೀಡಿಂಗ್ಸ್ ನಾಗ ಆಗ್ಲಿ. ಇವೆಂಚುಯಲಿ ಅದನ್ನ ನೋಡಿದ್ರೆ ಅಂಟಾರ್ಟಿಕಾ ಮೇಲೆ ರೀಜನ್ ಏನಾದ್ರೆ ಅದಲ್ಲ, ಅದು ಮಿಕ್ಕಿದ್ದ ಪ್ರಾಂತಗಳಿಗಿಂತ ಬಹಳ ಫಾಸ್ಟ್ ಆಗಿ ಡಿಪ್ಲೀಟ್ ಆಗ್ತಾ ಬರ್ತದೆ, ಅಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಅದ. ಅದನ್ನ ಓಜೋನ್ ಹೋಲ್ ಅಂತಂದು ಡಿಸ್ಕ್ರೈಬ್ ಮಾಡ್ತಾರೆ. ಆಕ್ಚುಲಿ
1: ಬಹಳಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದೀರಾ ಸರ್. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಾರಲ್ಲ, ಹಾಗಂದ್ರೆ ಏನು? ಮತ್ತು ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನು ಪರಿಸರ ಸಂರಕ್ಷಣೆಯ ಯಶಸ್ವಿ ಅಂತಾರಾಷ್ಟ್ರೀಯ ಒಪ್ಪಂದವೆಂದು ಏಕೆ ಹೇಳಲಾಗುತ್ತದೆ ಅಂತ ಹೇಳ್ತೀರಾ ಸರ್?
0: ಮಾಂಟ್ರಿಯಲ್ ಪ್ರೋಟೋಕಾಲ್ 1987, ಸೊ 39 ಇಯರ್ಸ್ ಬ್ಯಾಕ್ ಅನ್ಕೊಳ್ರಿ. ಇವತ್ತಿನಿಂದ ಇದೊಂದು ಏನಾದ್ರೆ ಓಜೋನ್ ಪ್ರಾಬ್ಲಮ್ ಏನಾದ್ರೆ ಐಡೆಂಟಿಫೈ ಆಯ್ತು 84 85 ಆ ಪೀರಿಯಡ್ ನಾಗ, ಆ ಪ್ರಾಬ್ಲಮ್ ಇಸ್ ಒಂದ್ ಕಂಟ್ರಿಗ್ ಚಂದಿದ್ದ, ಒಂದ್ ದೇಶಕ್ ಚಂದಿದ್ದಂದ, ಒಂದ್ ರಾಷ್ಟ್ರಕ್ ಚಂದಿದ್ದಂದ, ಒಂದ್ ಇಂಡಿವಿಜುವಲ್ ಚಂದಿದೆ. ಇಟ್ ಇಸ್ ಅ ಗ್ಲೋಬಲ್ ಪ್ರಾಬ್ಲಮ್, ಪೂರ್ತಿ ಅರ್ತಿಗ ಆಗಿದ್ದು ಪ್ರಾಬ್ಲಮ್. ಸೊ ಯುನೈಟೆಡ್ ನೇಷನ್ಸ್ ನಾಗ ಎಲ್ಲರೂ ಬಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋ ಅಗ್ರಿಮೆಂಟ್ ಏನಾದ್ರೆ ಅದಲ್ಲ, ಆಲ್ ರಿಕಗ್ನೈಸ್ ಕಂಟ್ರೀಸ್ ಪ್ರಪಂಚದಾಗ ಎಷ್ಟಾದ್ರೆ ರಿಕಗ್ನೈಸ್ ಕಂಟ್ರೀಸ್ ಅವ, 198 ಕಂಟ್ರೀಸ್, ಎಲ್ಲರೂ ಯುನಾನಿಮಸ್ ಆಗಿ ಅಗ್ರಿಮೆಂಟ್ ಮಾಡ್ಯಾರ, ಎಸ್ ನಾವು ಓಜೋನ್ ಲೇಯರ್ ನ ಪ್ರೊಟೆಕ್ಟ್ ಮಾಡಬೇಕು. ಯುನಾನಿಮಸ್ ಆಗಿ ಪ್ರೊಟೆಕ್ಟ್ ಮಾಡಿದ್ರು. ಅದು ಎಂದಾದ್ರೆ ಅಗ್ರಿಮೆಂಟ್ ಎಲ್ಲರೂ ಸೈನ್ ಮಾಡಿ ದೇ ಹ್ಯಾವ್ ಆಕ್ಸೆಪ್ಟೆಡ್, ಅವರು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಕಮಿಟ್ಮೆಂಟ್ ಕೊಟ್ಟರು. ಆವಾಗ ಯುನೈಟೆಡ್ ನೇಷನ್ಸ್ ಡಿಕ್ಲೇರ್ ಮಾಡಿದ್ದು ಸೆಪ್ಟೆಂಬರ್ 16 ಆಸ್ ಅ ಓಜೋನ್ ಡೇ, ಅಂಡ್ ಆ ಅಗ್ರಿಮೆಂಟ್ ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಾರೆ.
1: ಹವಾಮಾನ ಬದಲಾವಣೆ ಮತ್ತು ಓಜೋನ್ ಪದರದ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅಂತ ಹೇಳ್ತೀರಾ ಸರ್?
0: ಹವಾಮಾನ ಬದಲಾವಣೆ ಅಂಡ್ ಓಜೋನ್ ಡಿಪ್ಲೀಷನ್ ಇವೆರಡು ಟೂ ಡಿಫ್ರೆಂಟ್ ಟಾಪಿಕ್ಸ್ ಆಕ್ಚುಲಿ. ಅಲ್ಲಿ ಎರಡು ಇಂಟರ್ ರಿಲೇಟೆಡ್. ಕ್ಲೈಮ್ಯಾಟಿಕ್ ಚೇಂಜ್ ಏನಾದ್ರೆ ಗ್ಲೋಬಲ್ ಪ್ರಾಬ್ಲಮ್, ಇವಾಗ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಪ್ರಾಬ್ಲಮ್ ಏನಾದ್ರೆ ಅದನ್ನು, ಟೆಂಪರೇಚರ್ಸ್ ವೇರಿಯೇಷನ್ಸ್ ಬರ್ತಾ ಅವ, ಟೆಂಪರೇಚರ್ ಪ್ರೆಷರ್ ಇವೆರಡು ಮತ್ತ

0: they are related to
1: ఓకే
0: ozone layer protection.
1: ఓకే
0: So now climatic conditions ఎస్టు ప్రాపర్ ఆగి సస్టైనబుల్ ఇట్కొంతివో అస్టే బెనిఫిట్ నావు ఓజోన్ లేయర్ రికవరీకి కూడా కొడుతీవి. సో ఇవి టూ డిఫరెంట్ థింగ్స్ ఆదరూ కూడా టూ డిఫరెంట్ ప్రాబ్లమ్స్, గ్లోబల్ ప్రాబ్లమ్స్ ಆಗಲಿ ಇಂಟರ್ ರಿಲೇಟೆಡ್ ಆದ ಕಾರಣ ಇವೆರಡನ್ನ ಕಲ್ತು ನೋಡ್ಬೇಕಾಗ್ತದೆ. ವಾತಾವರಣ ನಾವು ಹೆಂಗಾದ್ರೆ ಪೊಲ್ಯೂಷನ್ ಅವೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂತ ಬರಬೇಕು. ಇವೆಲ್ಲ ಮಾಡಿದರೆ ಆಬ್ವಿಯಸ್ಲಿ ನಮ್ಗೆ ಟೆಂಪರೇಚರ್ಸ್ ಡ್ರಾಪ್ ಆಗ್ತದೆ. ನಾವು ವಿಟ್ನೆಸ್ ಮಾಡಿದ್ವಿ ಕೋವಿಡ್ ಟೈಮ್ನಾಗ, ಲಾಕ್ಡೌನ್
1: ಹೌದು
0: ಅವತ್ತಿದ್ದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಅರ್ಬನ್ ಲೈಫ್ನಾಗ ಸ್ಟಾರ್ಸ್ ಕಾಣಿಸ್ತಿದ್ದಿಲ್ಲ. ಆಗ್ಲಿ ಲಾಕ್ಡೌನ್ನಾಗ ಎಲ್ಲ ಟ್ರಾಫಿಕ್ ಪೊಲ್ಯೂಷನ್ ಎಲ್ಲ ಕಡಿಮೆ ಬಂದಿದ್ದಕ್ಕೆ ನಮಗೆ ಸ್ಟಾರ್ಸ್ ಕಾಣಿಸೋದು ಸ್ಟಾರ್ಟ್ ಆಯ್ತು ನೋಡ್ರಿ. ಸೊ ಟೆಂಪರೇಚರ್ಸ್ ಕೂಡ ಚೇಂಜ್ ಆಯಿತು, ಸೀಸನ್ಸ್ ಚೇಂಜ್ ಆಯಿತು. ಯಾವಾಗಾದ್ರೂ ಪೊಲ್ಯೂಷನ್ ಡ್ರಾಪ್ ಆಗ್ತದೋ, ಯಾವಾಗಾದ್ರೂ ಕ್ಲೈಮ್ಯಾಟಿಕ್ ಚೇಂಜಸ್ ಆಗ್ತದೋ, ವಿಚ್ ಇಸ್ ಇನ್ ಫೇವರ್ ಆಫ್ ದಿ ಅರ್ತ್ ಆ್ಯಂಡ್ ಹ್ಯೂಮನ್ ಲೈಫ್ ಆಬ್ವಿಯಸ್ಲಿ ಆ್ಯಂಡ್ ನ್ಯಾಚುರಲಿ ಓಜೋನ್ ಲೇಯರ್ ಪ್ರೊಟೆಕ್ಷನ್ ವಿಲ್ ಆಲ್ಸೋ ಕಮ್ ಇನ್ ಟು ಎಫೆಕ್ಟ್. ಸೊ ಇವೆರಡೂ ಬೇರೆ ಆದರೂ ಕೂಡ ನಾವು ಒಂದೇ ಥರ ನೋಡಬೇಕಾಗ್ತದೆ.
1: ಈ ಸಾಮಾನ್ಯ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಓಜೋನ್ ಪದರ ಸಂರಕ್ಷಣೆಗೆ ಹೇಗೆ ಕೊಡುಗೆ ನೀಡಬಹುದು?
0: ಸೊ ಇದು ಒಬ್ಬರು ಮಾಡಿದರೆ ಆಗೋದಿಲ್ಲ. ನಾನು ಎಲ್ಲರಿಗೆ ಯಾವಾಗಲೂ ಮಾತಾಡಬೇಕಾದ್ರೆ ಹೇಳೋದೇನಂದರೆ ಸಸ್ಟೈನಬಲ್ ಲಿವಿಂಗ್ ಪ್ರಾಕ್ಟೀಸ್ ಮಾಡ್ರಿ ಅಂತಂದು. ಫಾಸಿಲ್ ಫ್ಯೂಯಲ್ಸ್ ಬರ್ನಿಂಗ್ ಕಡಿಮೆ ಮಾಡ್ರಿ, ಪ್ಲಾಸ್ಟಿಕ್ ಯೂಸೇಜ್ ಕಡಿಮೆ ಮಾಡ್ರಿ. ಯಾವುದಾದ್ರೆ ವಾತಾವರಣಕ್ಕ ಭೂಲೋಕಕ್ಕ ಹಾನಿ ಆಗಿರ್ತದೋ ಅದನ್ನ ಕಡಿಮೆ ಮಾಡ್ರಿ. ನ್ಯಾಚುರಲಿ ಪೊಲ್ಯೂಷನ್ಸ್ ಕಡಿಮೆ ಆಗ್ತವ. ಆಮೇಲೆ ಏನಾದರೆ ಹಜಾರ್ಡಸ್ ಕೆಮಿಕಲ್ಸ್, ಕೆಮಿಕಲ್ ಕಾಂಬಿನೇಷನ್ಸ್ ಬರ್ತವ, ಸಿ ಎಫ್ ಸಿಸ್ ಅವೆಲ್ಲ ಇವಾಗ ಆಲ್ರೆಡಿ ಅವೆಲ್ಲ ಸಿ ಎಫ್ ಸಿಸ್ ಎಲ್ಲ ಕಡಿಮೆ ಆಗ್ಯವ ಇದು ಯಾವಾಗಾದರೆ ಈ ಟ್ರೀಟಿ ಆದ್ಮೇಲೆ. ಅದು ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡೋ ವಿಷಯ. ಎಲ್ಲ ದೇಶಗಳು ಎಲ್ಲ ಪ್ರಭುತ್ವಗಳು ಕಲಿತು ಬಂದು ಇದನ್ನ ಕಡಿಮೆ ಮಾಡಬೇಕು, ಓಜೋನ್ ಲೇಯರ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದು ಮಾಡಿದ್ದು ಇಟ್ ಈಸ್ ನೋಟ್ ವರ್ದಿ ಐ ವಿಲ್ ಸೇ.
1: ಹೌದು
0: ಅದು ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು. ಜವಾಬ್ದಾರಿ ಅನ್ನೋದು ಬರೀ ಪ್ರಭುತ್ವದಲ್ಲ, ಇಟ್ ಬಾಯ್ಲ್ಸ್ ಡೌನ್ ಪ್ರತಿಯೊಂದು ಇಂಡಿವಿಜುವಲ್ಗ ಅವೇರ್ನೆಸ್ ಬರಬೇಕು. ಅದು ಹೆಂಗ ಏನು ಮಾಡಿದರೆ ನಾವು ಕಂಟ್ರಿಬ್ಯೂಟ್ ಮಾಡ್ಲಿಕ್ಕಾಗ್ತದೆ ಟುವರ್ಡ್ಸ್ ಗ್ಲೋಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಸಸ್ಟೈನಬಲ್ ಕಂಡೀಷನ್ಸ್ ಅಂತಂದು ಅದು ನಾವು ಮಾಡಲೇಬೇಕು.
1: ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದೀರಿ ಸರ್. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಓಜೋನ್ ಪದರದ ಸ್ಥಿತಿಯಲ್ಲಿ ಏನಾದರೂ ಸುಧಾರಣೆ ಕಂಡು ಬಂದಿದೆಯಾ ಅಂತ?
0: ಎಸ್ ಬಂದದ 1980s ನಾಗ ಏನಾದರೆ ಅಂಟಾರ್ಟಿಕಾ ಮೇಲೆ
1: ಓಕೆ
0: ಓಜೋನ್ ಹೋಲ್ ಅಂತಂದು ರಿಫರ್ ಮಾಡ್ಕೊಂತ ಮಾತಾಡ್ತಿದ್ವಿ. ಅವಾಗ ಯಾವಾಗಾದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಆದ್ಮೇಲೆ ನಾವು ಎಲ್ಲ ಅಗ್ರಿಮೆಂಟ್ಸ್ ಆಯಿತು, ಅವಾಗ ಚೇಂಜಸ್ ಏನಾದರೆ ಮಾಡಿದ್ರು ಆ ಚೇಂಜಸ್ನಾಗ ರಿಕವರಿ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಆಗಲಿ ಆ ರಿಕವರಿ ಕಂಪ್ಲೀಟ್ ರಿಕವರಿ ಆಗ್ಲಕ್ಕ ಇನ್ನೊಂದು 40 ಇಯರ್ಸ್ ತನಕ ಎಸ್ಟಿಮೇಟ್ ಅದ. 40 ಇಯರ್ಸ್ ಹಿಂಗೆ ಕಂಟಿನ್ಯೂ ಮಾಡ್ಕೊತಾ ಹೋದ್ರೇನೆ ಆ ಟಾರ್ಗೆಟ್ಸ್ ನಾವು ಅಚೀವ್ ಮಾಡ್ಲಿಕ್ಕೆ ಆಗ್ತೀವಿ. ಸೊ ನಾರ್ಮಲ್ ಆಗಿ ನಾವು ಇನ್ನೊಂದು 30 ಇಯರ್ಸ್ ರಿಕವರಿ ಪೀರಿಯಡ್ ಇಟ್ಟರೆ ಅಂಟಾರ್ಟಿಕಾಗೆ 2066 ಅಂದರೆ 40 ಇಯರ್ಸ್ ಅಂಟಾರ್ಟಿಕಾ ಓಜೋನ್ ಹೋಲ್ನ ಕವರ್ ಮಾಡ್ಲಿಕ್ಕೆ ಅಷ್ಟು. ಆಗಲಿ ರಿಕವರಿ ಪಾತ್ ಅನ್ನೋದು ಡೆಫಿನೆಟ್ಲಿ ಅದ. ಓಜೋನ್ ಲೇಯರ್ ಡಿಪ್ಲೀಷನ್ ಅನ್ನೋದು ಕೂಡ ರಿಕವರ್ ಆಗ್ತದ ಅಂತಂದು ಭರೋಸೆ ಅದ.
1: ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಓಜೋನ್ ಪದರ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಈ ಸೆಪ್ಟೆಂಬರ್ 16 ಅಂತಾನೆ ಆಚರಿಸುವುದರ ಹಿಂದಿನ ಹಿನ್ನೆಲೆ ಏನಾದರೂ ಇದೇನಾ? ಇದನ್ನು ಯಾಕೆ ಆಚರಿಸ್ತಾರೆ? ಇದರ ಉದ್ದೇಶ ಏನು ಅಂತ?
0: ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಮತ್ತೆ ಈ ಪ್ರಶ್ನಕ್ಕೆ ರೆಫರೆನ್ಸ್ ಬಂದಿತ್ತು ಆ ಪ್ರೋಟೋಕಾಲ್ ಅಂಡ್ ಅಗ್ರಿಮೆಂಟ್. ಯುನೈಟೆಡ್ ನೇಷನ್ಸ್ ನಾಗ ಯಾವಾಗಾದ್ರೆ ಎಲ್ಲ ದೇಶಗಳು ಬಂದು ಒಂದು ಕೈಲೇ ನಾವು ಮಾಡೋಣ ಅಂತಂದು ತೀರ್ಮಾನ ಮಾಡಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಅಗ್ರಿಮೆಂಟ್ಸ್ ಆಗ, ಯಾಕಂದ್ರೆ ಎಲ್ಲರೂ ಒಂದೇ ಪಾಯಿಂಟ್ ಮೇಲೆ ಬಂದು ಅಗ್ರಿ ಆಗ್ಬೇಕು ಅಂದ್ರೆ ಇಟ್ ಇಸ್ ವೆರಿ ಟಫ್. ಆಗ್ಲಿ ಈ ಒಂದು ಗ್ಲೋಬಲ್ ಪ್ರಾಬ್ಲಮ್ ನಾಗ ಮಾಡಿದ್ರು ಆ ಒಂದು ದಿನನ್ನ ರಿಕಗ್ನೈಸ್ ಮಾಡ್ಲಕ್ಕ ಸೆಪ್ಟೆಂಬರ್ 16 ನ ಓಜೋನ್ ಡೇ ಅಂತಂದು ರಿಕಗ್ನೈಸ್ ಮಾಡ್ಯಾರ.
1: ಬಹಳ ಚೆನ್ನಾಗಿ ಹೇಳಿದ್ರ ಸರ್. ಕೊನೆಯದಾಗಿ ಪ್ರಶ್ನೆ ಸರ್, ಇಂದಿನ ಯುವ ಜನರಿಗೆ ಮತ್ತು ನಮ್ಮ ಶ್ರೋತೃಗಳಿಗೆ ಓಜೋನ್ ಪದರ ಸಂರಕ್ಷಣೆಯ ಕುರಿತು ಒಂದು ಕಿವಿ ಮಾತು ಹೇಳಿ ಸರ್.
0: ನಾವು ಏನ್ ಮಾಡಿದ್ರು ಕೂಡ ಸಸ್ಟೈನಬಲ್ ಲಿವಿಂಗ್ ಅಂತಂದು ಹೇಳಿದ್ನಲ್ಲ ಅದು ಮಾಡಲೇಬೇಕು. ಯಾಕೋ ಅಂತಂದ್ರೆ ನಾವು ಮಾಡೋ ಕೆಲಸ ಯಾವ ಥರ ರಿಫ್ಲೆಕ್ಟ್ ಆಗ್ತದೆ ಅಂದ್ರೆ ಯಾವ ಲೆವೆಲ್ನಾಗ ಅದು ಚೇಂಜ್ ಕಾಣಿಸ್ತದ ಅಂತಂದು ಇಂಡಿವಿಜುವಲ್ ಆಗಿ ಗೊತ್ತಾಗೋದಿಲ್ಲ. ಆಗ್ಲಿ ಅವ್ರು ಎಲ್ಲ ಕಲಿತು ಆ ಎಫೆಕ್ಟ್ ಅನ್ನೋದು ಮಲ್ಟಿಪ್ಲೈ ಆದಾಗಿ ಮಾತ್ರ ಗೊತ್ತಾಗೋದು. ಎಕ್ಸಾಂಪಲ್ ಇದೆ ಓಜೋನ್ ಲೇಯರ್, ಇದು ಒಬ್ರು ಮಾಡಿದ್ರೆ ಆಗೋದಿಲ್ಲ. ಆಗ್ಲಿ ಇದೆಲ್ಲರೂ ಕಲಿತು ಮಾಡಬೇಕಾಗಿದೆ, ಎಲ್ಲರೂ ಕಲಿತ್ರೇನೆ ರಿಫ್ಲೆಕ್ಟ್ ಆಗೋದು. ಓಜೋನ್ ಲೇಯರ್ ರಿಕವರಿ ಆದ್ರೆ ಒಬ್ಬರಿಗಲ್ಲ ಪೂರ್ತಿ ಭೂಲೋಕದಾಗಿದ್ದು ಪ್ರಾಣಿಗಳು ಮನುಷ್ಯರ ಅಂತಂದಲ್ಲ ಪ್ರಾಣಿಗಳು ಭೂಲೋಕದಾಗ ಸಮುದ್ರ ಪ್ರಾಣಿಗಳು ಎಲ್ಲರಿಗೂ ಬೆನಿಫಿಟ್ ಇರೋದಿತ್ತು. ಸೊ ಒನ್ ಸ್ಟೇಟ್ಮೆಂಟ್ ನಾಗ ಹೇಳ್ಬೇಕಂದ್ರೆ ಆಲ್ವೇಸ್ ಸಸ್ಟೈನಬಲ್ ಲಿವಿಂಗ್ ವೇಸ್ ಆಫ್ ಲೈಫ್ ನಾಗ ಆಲ್ವೇಸ್ ಪ್ರಿಫರ್ ಕ್ವಾಲಿಟಿ ಆಫ್ ಲಿವಿಂಗ್ ದನ್ ಕ್ವಾಂಟಿಟಿ ಆಫ್ ಲಿವಿಂಗ್. ಎಕೋ ಸಿಸ್ಟಮ್ ಗ ಹತ್ರದಾಗಿರ್ತೀವಿ, ಎನ್ವೈರನ್ಮೆಂಟ್ ಗ ಹತ್ರದಾಗಿರ್ತೀವಿ. ಡೈಲಿ ನಾವೆಷ್ಟೋ ಗೊತ್ತಿದ್ದು ಗೊತ್ತಿಲ್ಲದ ನಾವು ಚಾಯ್ಸ್

0: ಮಾಡ್ತಾ ಇರ್ತೀವಿ.
1: ಹೌದು
0: ಒಂದು
1: ಸರ್.
0: ಪ್ರಶ್ನೆ ಅವ್ರದವ್ರು ಹಾಕೋಬೇಕು, ಇದು ನೇಚರ್ ಫ್ರೆಂಡ್ಲಿಯಾ ಅಲ್ಲ.
1: ಅಲ್ಲ.
0: ನೇಚರ್ ಫ್ರೆಂಡ್ಲಿ ಆದ್ರೆ ಇಷ್ಟ ಬಂದಂಗ ಯೂಸ್ ಮಾಡ್ರಿ. ಇಫ್ ಇಟ್ ಈಸ್ ಅಗೇನ್ಸ್ಟ್ ನೇಚರ್, ಮೈ
1: ಓಕೆ
0: ರಿಕಮೆಂಡೇಶನ್ ಇಸ್ ಪ್ಲೀಸ್ ಟ್ರೈ ಟು ಅವಾಯ್ಡ್ ಇಟ್. ಪ್ರಕೃತಿ ನಮಗೆ ಏನು ಕೊಟ್ಟದ ಅದನ್ನು ನಾವು ಸ್ವೀಕಾರ ಮಾಡಬೇಕು, ಅದರ ವಿರುದ್ಧ ನಾವು ಹೋಗಬಾರದು.
1: ಬಹಳ ಚೆನ್ನಾಗಿ ಹೇಳಿದ್ರೆ ಸರ್, ತುಂಬಾ ಸವಿಸ್ತಾರವಾಗಿ ಮಾತಾಡ್ಕೊಂಡ್ವಿ ಓಜೋನ್ ರಕ್ಷಣೆ ಕುರಿತು ಸರ್. ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ನಮ್ಮ ಶ್ರೋತೃಗಳೊಂದಿಗೆ ವಿಶೇಷ ಮಾಹಿತಿಯನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್.
0: ಧನ್ಯವಾದ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ಶ್ರೋತೃಗಳೇ, ಇದುವರೆಗೆ ಓಜೋನ್ ಪದರ ಸಂರಕ್ಷಣೆಯ ಅಂತಾರಾಷ್ಟೀಯ ದಿನದ ಕುರಿತು ಶ್ರೀನಾಥ್ ಬಳ್ಳಾರಿ ಅವರೊಂದಿಗೆ ಸಂದರ್ಶನ ಪ್ರಸಾರಗೊಂಡಿತು. ಸಂದರ್ಶನವನ್ನು ನಡೆಸಿಕೊಟ್ಟವರು ಉಷಾ ಜೋಶಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಒಂದು ಚಿತ್ರಗೀತೆ. ಚಿತ್ರ ನಮ್ಮೂರ ಮಂದಾರ ಹೂವೆ, ಗಾಯಕಿ ಚಿತ್ರ.

ಸ್ನೇಹಿತರೆ, ಬರಲಿರುವ ಗುರುವಾರದ ಸಂಚಿಕೆಯಲ್ಲಿ ಕಥಾವಿಹಾರ ಶೀರ್ಷಿಕೆ ಅಡಿಯಲ್ಲಿ ಪ್ರವೀಣಾ ದೇಶಪಾಂಡೆ ಅವರಿಂದ ಕಿರುಕತೆ ಪ್ರಸಾರವಾಗುತ್ತದೆ. ಕೇಳಲು ಮರೆಯಬೇಡಿ. ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಮಧ್ಯಾಹ್ನದ ಸಂಚಿಕೆ ಮುಕ್ತಾಯವಾಗುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ತರಂಗಗಳಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕೃತಿಗಳಿಗೆ ಅಪ್ಪಣೆ ನೀಡಿ. ನಮಸ್ಕಾರ.